ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಭಕ್ತಿಗೀತೆಗಳನ್ನು. ಇಂದಿನ ಭಕ್ತಿ ಕುಸುಮಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೊಪ್ಪರಗಿರಿಯಾಚಾರ್ಯರು ಬರೆದಿರುವ ಸಿಂಧೂರ ವದನ ಕೊಡುವರ ವೀರೇಶ್ ಹಿರೇಮಠ್. Welcome to today's devotion music program. In the beginning, let us listen to Veeresh Hiremath, written by Kopparagiriyacharya, Sindhura Vadana Koduvara.

ವೃಂದಗಾನದಲ್ಲಿ ಸರ್ವಜ್ಞನ ವಚನ ಭಕ್ತಿ ಎಂಬುದೇ ಬೀಜ. ಇನ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಭಕ್ತಿ ಎಂಬುದೇ ಬೀಜ, ರಿಟನ್ ಬೈ ಸರ್ವಜ್ಞ, ಸಂಗಿನ್ ಕೋರೆ.

ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಮುದ್ದು ವಿಠಲರ ರಚನೆ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು. ಎಚ್ ಕೆ ನಾರಾಯಣ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುದ್ದು ವಿಠಲ, ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ.

ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕನಕದಾಸರ ರಚನೆ, ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ಆರ್ ರಂಜನಿ ಅವರ ದನಿಯಲ್ಲಿ ಶ್ರೀಪಾದರಾಯರ ರಚನೆ ಒಲಿದ ಯಾತ ಕಮ್ಮಲ ಕುಮೆ. ಒಲಿದ ಯಾತ ಕಮ್ಮಲ ಕುಮೆ ಸಂಗ್ ಬೈ ಆರ್ ರಂಜನಿ, ರಿಟನ್ ಬೈ ಶ್ರೀಪಾದರಾಯ.

ಮಾಯಾ ಮಲಿನ ಮನದಿಂದಗಲದೆ ಅಲಮಪ್ರಭು ವಿರಚಿತ ವಚನ, ಗಾಯನ ಕೆಎಂ ಕುಸುಮ. ಕೆಎಂ ಕುಸುಮ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಲಮಪ್ರಭು. ಮಾಯಾ ಮಲಿನ ಮನದಿಂದಗಲದೆ.

ಎಂ ರಾಘವೇಂದ್ರವರ ಸ್ವರದಲ್ಲಿ ಕೇಳಿ ಪುರಂದರದಾಸರ ರಚನೆ ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ. ಎಂ ರಾಘವೇಂದ್ರ ಪ್ರೆಸೆಂಟಿಂಗ್ ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ರಿಟನ್ ಬೈ ಪುರಂದರದಾಸ.

ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗಿನ್ ಕೋರಸ್. ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ.

ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನ, ಬಸವಣ್ಣನ ವಚನ, ಮನಕ್ಕೆ ಮನೋಹರವಲ್ಲದ ಗಂಡರು. ಮಲ್ಲಿಕಾರ್ಜುನ ಮನ್ಸೂರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಮನಕ್ಕೆ ಮನೋಹರವಲ್ಲದ ಗಂಡರು.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ.
2: ನಮಸ್ತೆ ಮೇಡಮ್. ನಾವು ಶಹನಾರಾಗ ಮಿಶ್ರ ಛಾಪ ತಾಳದ ಸ್ವಾತಿ ತಿರುನಾಳ್ ಅವರ ಕೃತಿಯನ್ನ ಅಭ್ಯಾಸ ಮಾಡಿದ್ವಿಲ್ವಾ? ಎರಡು ಸಂಗತಿಗಳನ್ನ ಹೋದ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ರಿ. ಎರಡನೇ ಸಂಗತಿ ನಿಮಗೆ ಏನಾದ್ರು ಸಂದೇಹ ಇದೆಯಾ?
1: ಇಲ್ಲ ಮೇಡಮ್.
2: ಒಂದು ಬದಲಾವಣೆ ಗಮನಿಸ್ಕೊಂಡಿದ್ದೀರಾ ನೀವು ಇಲ್ವಾ? ಮೊದಲನೇ ಸಂಗತಿನಲ್ಲಿ ರಘು ಅನ್ನುವಾಗ ನಿಧಿ ಸಾನಿ ಸಾ ಇರುತ್ತೆ, ಎರಡನೇ ಸಂಗತಿ ಬಂದಾಗ ಸಾನಿ ರಿ ಸಾನಿ ಸಾ ಅಂತ ಇರುತ್ತೆ. ಅದನ್ನ ಗಮನಿಸ್ಕೋಬೇಕು. ಇಲ್ಲಿ ಪಾನಿ ಅಂತ ಕೂಡ ಹಾಡ್ಕೋಬಹುದು. ಜಯ ಜಯ ಜಯ ಜಯ ರಘು ಸಾನಿ ರಿ ಸಾನಿ ಸ ರಘು
1: ರಘು ಸಾನಿ ರಿ ಸಾನಿ ಸ.

0: ಇವಾಗ ಮೂರನೇ ಸಂಗತಿ ಹೋಗೋಣ. ಸ್ವರ ಬರ್ಕೋತೀರಾ?
1: ಹಾ ಆಯ್ತು ಮೇಡಮ್.
0: ದನಿ ದಮ್ಮ ಪಾದಕ್ಕೆ ಬದಲು ದನಿ ದಮ್ಮ
1: ದನಿ ದಾಪಮ್ಮ.
0: ಹೌದು. ದನಿ ದಮ್ಮ ಮಗರಿ ಪಮಪ. ನೀವು ಬರ್ಕೊಂಬಿಡಿ.
1: ಹಾ ಆಯ್ತು. ಮಗರಿರಿ
0: ಮಾಗರಿರಿ ಇದೆ ಅಲ್ವಾ, ಅವಾಗ ಅನ್ಬೇಕು ಕೇಳಿಕೆ ಸ್ವಲ್ಪ ಹಿತ ಜಾಸ್ತಿ ಕೊಡೋದ್ರಿಂದ ಅದನ್ನ ದೀರ್ಘ ಮಾಡ್ಕೊಳ್ಳಿ. ಮಾಗರಿ ಪಾಮಪ
1: ಮಾಗರಿ ಪಮಪ
0: ಜಯ ಜಯ
1: ಜಯ
0: ಜಯ ಬರ್ಕೊಂಡ್ರ ಮಾಪ ಮಗ ಮರಿ
1: ಮಾಪ ಮಗ
0: ಬರ್ಕೊತಾನೆ ಹಾಡ್ಕೊಂಡ್ಬಿಡಿ ಮಾಪ.

0: రఘు మవమ గమరి
1: రఘు
0: ర గరి సమి సరి ఇల్లి బందు అదన్న పునరావర్తనే మడవగ హాడ్కొండిర్తరల్వా ఆమేలే ముందిన సంక్తి నాల్కనే సంక్తి బందు ఈ మూర్నే సంక్తిగే నావు నిహత నిశాచర సేర్స్కోబోదు. హేగే అంద్రె ర ఇదేల్వా అదా తక్షణ సమదింద తక్కిట తక్కిట తక్కిట ఆద్మేలే ఈ తక్కిట ఆద్మేలే రక్ష బిట్కోబేకు బిట్కొండ్రె మ నీస సమదల్లి బంతు అంద్రె ನೀಹತ ನೀ ಸರಿ ಅಂತ ಸಮದಲ್ಲಿ ತಗೊಂಡಿದ್ದೀವಿ. ಯಾವ ಮಾ ಇದು? ರಾಮನ್ ಮಾ.
1: ರಾಮನ್
0: ರ ಗ ಗ ನೀಹತ ಅಂದಾಗ ನೀ ದೀರ್ಘ ಕೇಳಿಸುತ್ತೆ. ನಿಹತ ಅಂತ ಹೇಳೋದು ಒಳ್ಳೇದು. ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ಎರಡು ಬಿಡೋದ್ರ ಮೇಲೆ ಮೂರ್ ಬಿಟ್ಕೊಂಡ್ಬಿಡ್ತೀವಿ ಅಂದ್ರೆ ನೀ ಸರಿ ಅಂದಾಗ ನಿಹತ ಚೆನ್ನಾಗಿ ಕೇಳುತ್ತೆ. ಯಾಕೆ ನೀಸ ಹೇಳಬಾರದು ಅಂದ್ರೆ ಎರಡು ಅಕ್ಷರ ಕೊಡೋದ್ರ ಬದಲು ಒಂದು ಅಕ್ಷರ ಹಿಂದಕ್ಕೆ ಕೊಟ್ಬಿಟ್ಟಿದ್ವಿ. ಹೇಗೆ ಅಂದ್ರೆ ನಿಹತ ಅಂದಾಗ ನೀ ಸರಿ ರೀ ಆಗತ್ತೆ. ರಾಮ ಇಂದ ಹಿಡ್ಕೊಂಡ್ ಬನ್ನಿ ರ ಗ ಗ ತಕ್ಕಿಟ್ಟ ನೀ ಸರಿ ರೀ ಅಂತ ತಗೋಬೇಕು. ನೀಶ ಇಲ್ಲಿ ಶ ಹಿಂದಿನ ಅವರ್ತದಲ್ಲಿದೆ, ರಾ ಮುಂದಿನ ವರ್ತಕ್ಕೆ ಹೋಗತ್ತೆ. ರೀ ರಿ ಗ ಗರಿ
1: ರೀ ರಿ ಗ ಗರಿ
0: ನೀಶ ಚರ ಅಲ್ಲಿ ನಿಶ ಅನ್ಬಿಟ್ಟು ಚರ ಸತ್ಯ ಹಾಡಬಾರ್ದು, ನಿಶಾಚರ ಒಟ್ಟು ಹಾಡಬೇಕು. ಅದರಿಂದ ರೀ ರಿ ಗ ಗರಿ ರೀ ಗ ಅಷ್ಟು ಒಂದೇ ಉಸಿರಿನಲ್ಲಿ ಇಟ್ಕೋಬೇಕು.
1: ರೀ ರಿ
0: ನಾನು ಸಾಹಿತ್ಯವನ್ನ ಸ್ವರದ ಬಗ್ಗೆ ಹೀಗೆ ತಗೋಬೇಕು ಅಂದಾಗ ನೀವು ಪೇಪರ್ ಅದು ಬರವಣಿಗೆನ ನಿಮ್ ಬರವಣಿಗೆ ಬರ್ಕೋತಿರೋದನ್ನ ನೋಡಿದ್ರೆ ನಿಮಗದ್ ಹಿಡಿಯಲ್ಲ. ಅವಾಗ ನೀವು ನನ್ನ ಗಮನಿಸ್ಕೋಬೇಕು.
1: ಆಯ್ತು.
0: ರೀ ರಿ ಗ ಗ ರೀ ರಿ ಗ
1: ರೀ ರಿ ಗ ಗ ರೀ ರಿ ಗ
0: ಅಷ್ಟು ಒಟ್ಟು ಕಾಡ್ಕೋಬೇಕು. ನೀ ನೀ ಚರ
1: ಚರ
0: ಪೂರ್ತಿ
1: ನೀ
0: ಶರ
1: ನೀಶಾಚರ
0: ಅಷ್ಟು ಅಲ್ಲಿ ತಂಗ ಹಾಕೋ. ನಿಹತ ನೀಶಾಚರ ಅಲ್ಲಿ ತಕ್ಕಿಟನೆ ಇರೋದು. ನೀವು ಇದು ನಾಲ್ಕು ಅಕ್ಷರ ತರ ಎಳ್ಕೊಳಕಾಗಲ್ಲ ಅಲ್ಲಿ. ತಕ್ಕಿಟ್ಟ ಅದಿರೋದೆ ಚರ ಬರೀ ಚರ ಅಂತ ಹೇಳ್ಕೊಳಕ್ ಜಾಗ ಇಲ್ಲ ಅಲ್ಲಿ. ನಿಹತ ನೀಶಾಚರ ಹಾಡ್ಕೊ ಬನ್ನಿ.
1: ನಿಹತ
0: ನಿಹತ ಒಂದ್ ಅಕ್ಷರ ಬಿಡ್ಬೇಕು. ಎಲ್ಲಿ ಬಿಡ್ಬೇಕು? ಹಿಂದಿನ ಆವರ್ತದಲ್ಲಿ. ಹಿಂದಿನ ಆವರ್ತದಲ್ಲಿ ತಕ್ಕಿಟ ಆದ್ಮೇಲೆ ತಕದಿಮಿನಲ್ಲಿ ಒಂದೇ ಒಂದ್ ಅಕ್ಷರ ನೀಗ್ ಇಟ್ಕೋಬೇಕು. ತಕ್ಕಿಟ ತಕ್ಕಿಟ್ಟ ನಿಹತ ಅಂತ ಇಟ್ಕೋಬೇಕು. ತಕ್ಕಿಟ್ಟ ತಕ್ಕಿಟ್ಟ ನಿಹತ ನೀಶಾಚರ ದಯವಿಟ್ಟು ಬರ್ಕೊಳ್ತಾನೆ ಹಾಡಿ.
1: ಆಯ್ತು ಮೇಡಮ್.
0: ಮಪ್ಪ ಪದ್ಮ ಪಾದಪ ಅನ್ನೋದು ಎರಡನೇ ಮೂರನೇ ಕಾಲ.
1: ಮೂರನೇ ಕಾಲ.
0: ಸತ್ಯ
1: ಸತ್ಯ
0: ಮಗ ಮರೀರಿಗ
1: ಮಗ ಮರೀರಿ
0: ಮಗ ಮರೀರಿಗ
1: ಮಗ ಮರೀರಿಗ
0: ಶ್ರುತಿ ಸೇರ್ತಾ ಇಲ್ಲ ನೋಡ್ಕೊಳ್ಳಿ. ಮಗ ಮರೀರಿಗ
1: ಮಗ

0: ಅಪ್ಪ ಮಗ ಮಾಡ್ತಿದ್ರ ಮಬ ಮಗ ಮರಿ ರಘು
1: ರಘು
0: ರಕ್ಕಿಟ್ಟ ಎಲ್ಲಿ ತಗೋತೀರ
1: ನಿಹತ
0: ತಗೊಳ್ಳಿ ಈಗ
1: ರಾಮ
0: ರ ಅಷ್ಟು ಹೇಳ್ಕೊಂಡ್ರೆ ನಿಮ್ಮ ಮಾ ಬರೋದು ಇಲ್ಲಿ ಗರಿ ಸಾನಿ ಸರಿ ರ ಮಗರಿ ಹೋಗ್ತೀರ ಮಾ ಕೆಟ್ಟ ನಿಹತ
1: ಸರಿ
0: ಹೂಯಿಲ್ಲ ಇನ್ನೊಂದ್ಸಲ ಹಾಡಿ ನಿಹತ

0: ಮುಂದಿನ ಸಂಗತಿ ಬಂದು ಜಯ ಜಯ ದನಿದಾರಿ, ಅದು ಒಂದು ತರಹ ಜೇನುತುಪ್ಪ ತರ ಇಳ್ಕೊಂಡು ಇಳ್ಕೊಂಡು ಬರುತ್ತೆ, ಹಾಗೆ ಆ ಕರು ಬರಬೇಕು. ಪಾರಿ ಪಾರಿ ಪಾ ಮೇಲಿನ ಸ್ಥಾನದಲ್ಲಿರುತ್ತೆ, ರಿ ಕೆಳಗಡೆ ಇದೆ. ತಾರಸ್ತಾಯಿಂದ ನೀವು ಇಳ್ಕೊಂಡು ಬರ್ಬೇಕು. ಹಾಡ್ತೀರಾ? ದನಿದಾರಿ
1: ದನಿ ಸಾಪರಿ,
0: ಅದು ಅರ್ಥ ಆಯ್ತಾ? ದನಿದ ದನಿದಾರಿ ಬರ್ಕೊಂಬಿಡಿ, ಹಾಗೇನೆ ಬರಬೇಡಿ.
1: ದನಿಸ ಪರಿ
0: ಅದು ಮಾತ್ರ ನಿಮ್ಗೆ ನಾಲ್ಕು ಎರಡು ಏಟಿಗೆ ಬರೋದು ತಕದಿಮಿಗೆ. ದನಿದ ದನಿದ ಪರಿ
1: ದನಿದ,
0: ಅಯ್ಯೋ ಮೊದಲನೇ ಕಾಲಕ್ಕೆ ಹೋಗ್ಬಿಡಿಪ್ಪ. ದನಿದ ಅದನ್ಗಿಲ್ಲಿ ಇಟ್ಕೋಬೇಕು.
1: ಜಯ
0: ಜಯ
1: ಜಯ
0: ಬೇಗ ದನಿದ ಪರಿ
1: ಜಯ
0: ರಘು ರೀ ಗಮ ಪುಂ ಗಮ
1: ರಘು
0: ರೀ ಗ್ರ ಸಾನಿರಿ ಇದೆ, ಸಾನಿರಿ ಮಾಡ್ಕೊಂಡ್ರೆ ತಪ್ಪಾಗಲ್ಲ. ಆದ್ರೆ ಇರೋದನ್ನ ಮಾಡ್ಲೇಬೇಕು ಅಂತ ಛಲ ಮಾಡಿದ್ರೆ ನಮ್ಗ ಆ ಗಮಕ ಬರುತ್ತೆ. ಇಲ್ಲದೆ ಇದ್ರೆ ಆ ಗಮಕವನ್ನ ನಾವು ಯಾವುದೇ ಉದಾಸೀನ ಮಾಡಿದ್ರೆ ನಾವು ಅದರಿಂದ ವಂಚಿತರಾಗ್ತೀವಿ ಅಷ್ಟೇ, ಅದರ ಸೌಂದರ್ಯನ ನಮ್ಗೆ ಅನುಭವಿಸ್ಕೊಳಕ್ ಆಗಲ್ಲ. ರೀ ಗ್ರ ನೀ ಸರಿ
1: ರೀಗರಿ ಸ ನೀ ಸರಿ
0: ಯಥಾ ಪ್ರಕಾರ ನಿಹತ ನಿಶಾಚರ ಹಂಗೆ ಹಾಡ್ಕೊಂಡು ಬರ್ಬೇಕು. ಇನ್ನೊಂದ್ಸಲ ಅವಾಗ ಹಾಡಿ
1: ಜಯ ಜಯ ಜಯ ಜಯ,
0: ನೀವು ಜಯ ಜಯ ಅನ್ನೋ ನೇರವಾಗಿ ಹಾಡ್ಬಿಟ್ರಿ ನೋಡಿ.
1: ಜಯ
0: ಜಗ ನಿಶತ ನೀ, ಅದೊಂದೇ ನಿಲ್ಸ್ಕೋಬೇಕು. ಅದೇನಿದ್ರು ಮುಂಚೆ ನಿಲ್ಸಕ್ ಮಾ ನಿಲ್ಸ್ಕೊಂಡ್ವಿ, ಇವಾಗ ಆ ಆವೃತ್ತಿಯಲ್ಲಿ ನೀ ತಗೋಬೇಕು. ಆ ಜಾಗ ಬಂದ ತಕ್ಷಣ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು. ನೀ ಹತ್ತ

0: ಈಗ ಪಮಗಮರಿಗಮಪ್ಪ ಮೇಲಕ್ಕೆ ಪುನರಾವರ್ತನೆ ಮಾಡಕ್ ಹೋದ್ವಿ. ನಿಲ್ಲಿಸ್ಬೇಕಾದ್ರೆ ಸದದ ನೀದಭಮ
1: ಸದದ ನೀದಭಮ
0: ಅಂತ ತಗೋಬೇಕು. ಸಾ ಮೂರಕ್ಷ ಹಂಗೆ ಇಟ್ಕೋಬೇಕು ಮಾನಲ್ಲಿ. ಸದದ ನೀದಭಮ ಸದದ ನೀ ಸದದ ನಿಮಗೆ ಸದದ ನೀದಭಮ
1: ಸದದ ನೀ.

0: ಗಮನಿಸ್ಕೊಂಡು ಆಯಾ ಅಕ್ಷರನ್ನ ಇನ್ನೊಂದ್ಸಲ ಹಾಡ್ಕೋಬೇಕು. ಈ ಭಾಗ ನಿಲುಗಡೆ ಇನ್ನೊಂದ್ಸಲ ನೋಡ್ಕೋತೀರಾ?
1: ಆಯ್ತು ಮೇಡಮ್.
0: ಕ ಗ ಇಂದ ಹಾಡ್ಕೊಂಬನಿ. ಸತ್ಯ ಕಾಮ ಅಲ್ಲಿ

0: ಇಷ್ಟ ಆಯ್ತು. ಇದರಲ್ಲಿ ಇನ್ನೊಮ್ಮೆ ಇದನ್ನ ಹಾಡಿ ಮುಂದಕ್ಕೆ ಹೋಗೋಣ.
1: ಆಯ್ತು ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳುವಿರಿ. ರಾಗ್ ಬಿಹಾಗ್, ಆಲಾಬ್ ಜೋಡ್ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
5: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರೆಸೈಟಲ್ ಬೈ ಶ್ರೀ ಆಶಿಷ್ ಸಾಹು. ರಾಗ್ ಬಿಹಾಗ್, ಆಲಾಪ್ ಜೋಡ್ ಝಾಲಾ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶೀಶ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ತಬಲಾ ಸಹಕಾರದಲ್ಲಿ ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಉಸ್ತಾದ್ ಮುಸ್ತಫಾ ಆಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶೀಶ್ ಸಾಹು. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸಂದೇಶ್ ಪೋಪಟ್ಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮುಸ್ತಫಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
2: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿ ವಾರಿಜಾಶ್ರೀ ಅವರಿಂದ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ, ಮೃದಂಗ ಸಹಕಾರ ಆರ್ ನರಸಿಂಹನ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತಯ್ಯ ಭಾಗವತರ ವಿರಚಿತ ಸಿದ್ಧಿವಿನಾಯಕಂ, ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿ ವಾರಿಜಾಶ್ರೀ. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಂಧು ಸುಚೇತನ್, ಆನ್ ದ ಮೃದಂಗಂ ಪಿ ನರಸಿಂಹನ್. ಟು ಬಿಗಿನ್ ವಿತ್ ಸಿದ್ಧಿವಿನಾಯಕಂ, ಸೆಟ್ ಟು ಮೋಹನ ಕಲ್ಯಾಣಿ ರಾಗ ಆದಿತಾಳ, ರಿಟನ್ ಬೈ ಮುತ್ತಯ್ಯ ಭಾಗವತರ್.

ಕಾಮಾಕ್ಷಿ ಶ್ಯಾಮಶಾಸ್ತ್ರಿಗಳ ರಚನೆ ಭೈರವಿರಾಗ ಮಿಶ್ರ ಛಾಪುತಾಳ. ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ ಕಾಮಾಕ್ಷಿ.

ಈಗ ತ್ಯಾಗರಾಜರ ಕೃತಿ ಪೂರ್ಣಲಲಿತರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕಲುಗುಣ ಕಲುಗುಣ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಪೂರ್ಣಲಲಿತರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ ಮೃದಂಗ ಆರ್ ನರಸಿಂಹನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಮಾಜಾನಕಿ, ಕಾಂಭೋಜಿರಾಗ ಆದಿತಾಳ. Dear listeners, you are listening to flute recital by V. Varijashri. She is accompanied on the violin by Sindhu Suchetan, on the mridangam by R. Narasimhan. Continuing the program, now let us listen to a composition of Tyagaraja set to Kambhojiraga Adithala, Ma Janaki.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸಿಂಧು ಸುಚೇತನ್, ಮೃದಂಗ ಆರ್ ನರಸಿಂಹನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by V. Varijashree. She was accompanied on the violin by Sindhu Suchetan, on the mridangam R. Narasimhan. This program is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಘರ್ ಆವೋ ಬಲ್ಮಾ, ಧುತ್ತೇನ್ ತಾಲ್, ಜಾರೇಜಾ ಕಗುವಾ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಘರ್ ಆವೋ ಬಲ್ಮಾ, ಧೃತ್ ತೀನ್ ತಾಲ್, ಜಾರೇಜಾ ಕಗುವಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನ. ಶಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೋಲ್ಪುರಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ. ಮೊದಲಿಗೆ ನಾಟ ಕುರಂಜಿರಾಗದ ವರ್ಣ ಚಲಮೇಲ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you Layaninada by Anuru Anandakrishna Sharma and Party. To begin with, Varna set to Natakuranjiraga Aditala Chalamela.

ಗಣೇಶ ವಂದನಾ ರೇವತಿ ರಾಗ ಚತುರಶ್ರ ಮತ್ತು ಖಂಡನಡೆ ತಾಳದಲ್ಲಿದೆ. ಗಣೇಶ ವಂದನಾ ಸೆಟ್ಟು ರೇವತಿ ರಾಗ ಚತುರಶ್ರ ಅಂಡ್ ಖಂಡನಡೆ ತಾಳ.

ಗಣಿತ ಬಣ್ಣಿ ಬಣ್ಣ ಮಣಿ ಗಣ ಕಿರಣೈ ಗುರು ನಿತ ನಿಜ ತನು ರವಿ ತತ ವದನ ಲಟ ಲಟ ಲಟ ದಳ್ಳಿ ಕುಲ ಕಲ ನೀನದು ಗಣಪತಿ ರಭಿ ಮತ ಮಹದಿಶ ತನು ಲಂಬೋದರ ವರ ಕುಂಚಾವಸ್ಥಿತ ಕುಂಕುಮ ವರ್ಣಧರಂ ಶ್ವೇತ ಶೃಂಗಂ ಪೀನ ಸುಹಸ್ತಂ ಪ್ರೀತಿತ ಸಫಲ ಫಲಂ ನಾಗತ್ರೇಯುತ ನಾಗ ವಿಭೂಷಣ ನಾನಾ ಗಣಪತಿತಂ ತತ್

0: ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ವಸಂತ ವೈಭವ ರಾಗಗಳು ವಸಂತ, ಕಲ್ಯಾಣ ವಸಂತ ಮತ್ತು ವಸಂತ ಭೈರವಿ. ಜೆಲಿಸಸ್, ಯು ಆರ್ ಲಿಸ್ನಿಂಗ್ ಟು ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ವಸಂತ ವೈಭವ ಸೆಟ್ ಟು ರಾಗ್ ವಸಂತ, ವಸಂತ ಕಲ್ಯಾಣ ಅಂಡ್ ವಸಂತ ಭೈರವಿ.
1: ಧಿಮ್ ಧಿಮ್ ನಾ ತ ಧಿಮ್ ಧಿಮ್ ಧಿಮ್ ನಾ ತ ಧಿಮ್ ಧಿಮ್ ನಾ ತ ಧಿಮ್ ಧಿಮ್ ಧಿಮ್ ನಾ.

ಮೋಹನ ರಾಗದಲ್ಲಿ ಸಂಯೋಜಿಸಿರುವ ಒಂದು ಜನಪದ ಸಂಗೀತ ಮೋಹನಮಾಯ. ನೌ ಅ ಫೋಕ್ ಟ್ಯೂನ್ ಬೇಸ್ಡ್ ಆನ್ ಮೋಹನ ರಾಗ ಮೋಹನಮಾಯ.

ಇದುವರೆಗೂ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.